ಮಾತ್ರ ಬನಾರ ಬಗೀವನ ಮಾತ್ರ ಅಚಲಕನ ಮಠದಾಬು ನನಗಿದಾನ ಸೇನ ಸಾಮುವ ಸೀಕರಿಗೆ ಒಂದೇ ಅಂಕ ಮಿಷನ್ ಸುಖೋ ವಸಿಂಚರುಣ ಕಮ ಚಮಕ ಕದೂನ ನಚ ಕುಲ ಮಿಗಾಲ ಬಲಗಸಲ ಮರಬಲಾರಬ ಸುಖ ಚ ಮುಂಬಾಗ ಗಣಿದ ಮಾಮದೇ ಸಭೆ ಸಮಗಾಬಿ ಸಭೆ ಸಮಗಳ ನಮ್ಮ ಗಜಲ್ಲಮ ಕನ ಸಮ ಗಜಮ ಚ